datang rela misaral kan sap dha ದಿನಗಿನ ದಿನ ದಾಗೆ ತಕ್ಕ ದಿನ ಗಿಡ ನಗ ದಿನಗಿನ ದಿನ ದಾಗೆ ತಕ್ಕ ದಿನ ಗಿಡ ನಗ ದಿನಗಿನ ದಿನ ದಾಗೆ ತಕ್ಕ ದಿನ ಗಿಡ ನಗ ದಿನಗಿನ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದಾಗೆ ತಕ್ಕ ದಿನ ದ

ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧ ಗದಿ ಗನ ಧ ಧಗೆ ತಟ ಕತಾ ಅನಕತ್ ಹಂದ್ರ ಕತದಾಗೆ ದಿ ಗೆ ಅಂತ ಧ ಕತ್ ಹಂದ್ರ ಕತದಾಗೆ ದಿ ಗೆ ಅಂತ ಧ ಕತ್.

ಧುಮಿಕಿಟ್ಟ ಘಡಾನದ ಧಗಿತಿಟ ಕಥಾನದ ಧಾನದ ಧಡ ಧಡ ಧಡ ಧಡನ್ನ ಕಿಡತಕ ತಡನ್ನ ಕಿಡತಕ ಧಾ ಧಡ ಧಡ ಧಡ ಧಡನ್ನ ಕಿಡತಕ ತಡನ್ನ ಕಿಡತಕ ಧಾ ಧಡ ಧಡ ಧಡ ಧಡನ್ನ ಕಿಡತಕ ತಡನ್ನ ಕಿಡತಕ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.

ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗದಿಗನ್ನದ ಧೃತ ತಿಟ್ಟೆ ಕತ್ತ ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗದಿಗನ್ನದ ಧೃತ